0: me jidi se u tie obeji wo
1: hey
0: amba wo wo ye jie
1: hey everybody
0: beji wo ama wo wo di adanse ye wo china onu kafu amanie adosu le so ba disi obeji wo afri ni nyina wan ka se obeji wo afri bibu Asini nyina obeji wo wo ya we no asem na no ka sesie ama wa ye ye a wo chwe ni asesa ba bra ba wo nemu no abade se me kan jo so obeji wo ama wo wo ti da wo china wa yo ti di di e wa ma ni e na su obeji wo Onu kafu amani edoso lesu yesu si